ಲಕ್ಷಣ ಧಾಮ ಸುರಾಮ ಪಿಯ ಸಕಲ ವಿಶ್ವ ಆಧಾರ ಗುರು ವಸಿಷ್ಠ ಜಹಿ ರಾಖೆ ಹೂ ಲಕ್ಷ್ಮಣ ನಾಮ ಉದಾರ. ಜೋ ಲಕ್ಷಣ ಕಾ ಧಾಮ ಹೇ ರಾಮ ಕಾ ಪರಮ ಪ್ರಿಯ ಹೇ ಬಲ್ಕಿ ಸೀಧಿ ಬಾತ್ ಆಪ್ಸೆ ಬೋಲು ಜಿಸ್ನೆ ಅಪ್ನೆ ಮನ್ ಕಾ ಲಕ್ಷ್ಯ ರಾಮ ಕೆ ಚರಣೋ ಕೋ ಬನಾ ಲಿಯಾ ವಹಿ ಲಕ್ಷ್ಮಣ ಹೇ. ಜಿಸ್ಕೆ ಮನ್ ಕಾ ಲಕ್ಷ್ಯ ಹೇ ರಾಮ ಕಿ ಪ್ರಾಪ್ತಿ ರಾಮ ಕೆ ಚರಣೋ ಸೆ ಬಿಲಗ್ ನ ಹೋನೆ ಕಾ ಸಂಕಲ್ಪ ವಹಿ ಲಕ್ಷ್ಮಣ ಹೇ. ಬಹುತ ಆನಂದಿತ ಹುವೆ ಸಬ್ ಲೋಗ್, ಪೂರಿ ಪ್ರಜಾ ಆಜ್ ಖುಷಹಾಲ್ ಹೇ. ರಾಮ ರಾಜ್ಯ ಕಾಹೂ ನಹಿ ವ್ಯಾಪಾ. ಶಂಕರ್ ಜಿ ಮಹಾರಾಜ್ ಕೆ ಬಾತ್ ತೋ ಸ್ಟಾಂಪ್ ಪರ್ ಲಿಖಾ ಪಡಿ ಹೈ. ಏಕ್ ಬಾತ್ ಕಹಿ ದೂ, ಯೇ ಭೋಲೇ ಬಾಬಾ ದೋ ಮಿನಟ್ ಸೆ ಜ್ಯಾದಾ ಕಹೀಂ ಭಿ ಬೈಠತೆ ಹೈ ನಾ ತೋ ಉನ್ಕೋ ರಾಮ ಕಿ ಸಮಾಧಿ ಲಗ್ ಜಾತಿ ಹೈ, ಔರ್ ರಾಮ ಜಿ ಕಹೀಂ ಥೋಡಾ ವಿರಾಜತೆ ಹೈ ತೋ ಉನ್ಕೋ ಶಿವ ಕಿ ಸಮಾಧಿ ಲಗ್ ಜಾತಿ ಹೈ. ರಾಮ ಜಿ ಕಹತೆ ಹೈ ಮೇರೆ ಮಾಲಿಕ ಕಾ ನಾಮ ಶಂಕರ್ ಹೈ. ಶಂಕರ್ ಜಿ ಕಹತೆ ಹೈ ಮೇರೆ ಮಾಲಿಕ ಕಾ ನಾಮ ರಾಮ ಹೈ. ದೋನೋ ಮೇ ಯೇ ವಿನೋದ ಚಲತಾ ಹೀ ರಹತಾ ಹೈ. ಅಂದರ್ ಕಿ ಕೌನ್ ಜಾನೆ. ಆಪ್ನೆ ತೋ ಸುನಿ ಹೈ ಕಥಾ ಬಡಿ ಪ್ರಸಿದ್ಧ. ಭಗವಾನ್ ರಾಮನೆ ಜಬ್ ರಾಮೇಶ್ವರಂ ಕಿ ಸ್ಥಾಪನಾ ಕಿ ತೋ ಕಿಸಿ ನೇ ಪೂಛ ಲಿಯಾ ಕ್ಯೂ ಜಿ ರಾಮೇಶ್ವರ ಕಾ ಅರ್ಥ ಕ್ಯಾ ಹೋತಾ ಹೈ. ರಾಮ ಜಿ ಬೋಲೆ ಬಹುತ್ ಸೀಧಾ ಸಾ ಅರ್ಥ ಹೈ, ರಾಮಸ್ಯ ಈಶ್ವರ ರಾಮೇಶ್ವರ. ಜೋ ರಾಮ ಕಾ ಈಶ್ವರ ಹೈ ಉಸ್ಕೋ ರಾಮೇಶ್ವರ ಕಹತೆ ಹೈ. ಶಂಕರ್ ಜಿ ಪ್ರಕಟ ಹೋ ಗಏ. ಹಾ ಬೋಲೆ ಯೇ ಅರ್ಥ ನೀ ಹೋಗಾ. ರಾಮ ಜಿ ಬೋಲೆ ತೋ ಕ್ಯಾ ಹೋಗಾ. ಶಿವಜಿ ಬೋಲೆ ರಾಮ ಈಶ್ವರೋ ಯಸ್ಯ ಸ ರಾಮೇಶ್ವರ. ರಾಮ ಹೇ ಜಿಸ್ಕೆ ಈಶ್ವರ ಉಸ್ಕೋ ರಾಮೇಶ್ವರ ಕಹತೆ ಹೈ. ಅರ್ಥ ಬದಲ ದಿ, ರಾಮ ಹೇ ಜಿಸ್ಕೆ ಈಶ್ವರ ವೋ ರಾಮೇಶ್ವರ. ವೋ ಕಹತೆ ನೀ ನೀ ರಾಮ ಕಾ ಜೋ ಈಶ್ವರ ವೋ ರಾಮೇಶ್ವರ. ಅಬ್ ದೋನೋ ಮೇ ಥೋಡಿ ಬಾತ್ ಬಡ ರಹಿ ಥಿ ತೋ ಬ್ರಹ್ಮಾ ಜಿ ಮಧ್ಯಸ್ಥ ಬನ್ಕರ್ ಆ ಗಏ. ಪ್ರಭು ಕೃಪೆ ಆಪ್ ಭಿ ಶಾಂತ ರಹೇ, ಬಾಬಾ ಆಪ್ ಭಿ ಶಾಂತ ರಹೇ, ಯೇ ಮೈ ನಿರ್ಣಯ ಕರ್ ದೂ. ಬೋಲೆ ಹಾಂ ಆಪ್ ಕರ್ ದೋ, ರಾಮೇಶ್ವರ ಕಾ ಅರ್ಥ ಕ್ಯಾ ಹೋತಾ ಹೈ. ಉನ್ಹೋನೆ ಕಹಾ ರಾಮಸ್ ಚಾಸೌ ಈಶ್ವರಶ್ಚ ರಾಮೇಶ್ವರ. ಜೋ ರಾಮ ಹೇ ವೋ ಈಶ್ವರ ಹೇ, ಜೋ ಈಶ್ವರ ಹೇ ವೋ ಶಂಕರ ಹೇ. ಇಸ್ಲೇ ಜೋ ಶಂಕರ ಹೇ ಸೋ ರಾಮ ಹೇ, ಸೋ ರಾಮ ಹೇ ವೋ ಶಂಕರ ಹೇ. ಜಗಳ ಮತ್ ಕರೋ. ರಾಮ ಕಹತೆ ವೋ ಮೇರೇ ಮಾಲಿಕ್, ಔರ್ ಯೇ ಕಹತೆ ವೋ ಮೇರೇ ಮಾಲಿಕ್. ದೋನೋ ಹೀ ಮಾಲಿಕ್ ಔರ್ ದೋನೋ ಹೀ ಸೇವಕ್. ಸೇವಕ್ ಸ್ವಾಮಿ ಸಖಾ ಸಿಯ ಪಿಯ ಕೆ, ಐಸಾ ಗೋಸ್ವಾಮಿ ಜಿ ಲಿಖತೆ. ಶಂಕರ್ ಜಿ ಕೆ ತೀನ್ ಸಂಬಂಧ ಹೇ ರಾಮ ಜಿ ಕೆ ಸಾಥ್ ಮೇ. ಕ್ಯಾ ಬೋಲೆ, ರಾಮ ಕೆ ಸೇವಕ್ ಭೀ ಹೇ ಶಂಕರ್ ಜಿ, ಔರ್ ರಾಮ ಕೆ ಸ್ವಾಮಿ ಭೀ ಹೇ ಶಂಕರ್ ಜಿ, ಔರ್ ರಾಮ ಕೆ ಸಖಾ ಭೀ ಹೇ ಶಂಕರ್ ಜಿ. ಸೇವಕ್ ಸ್ವಾಮಿ ಸಖಾ ಸಿಯ ಪಿಯ ಕೆ, ಅಂದರ್ ಕಿ ಕೌನ್ ಜಾನೆ. ದರ್ಶನ ಕರ್ನೆ ಕೋ ಆಗೇ ಭೋಲೇನಾಥ್. ಆಜ್ ರಾತ್ರಿ ಮೇ ಶಿವರಾತ್ರಿ ಆರಂಭ ಹೋ ಜಾಯೇಗಿ. ಆಜ್ ರಾತ್ ಸೆ ಶಿವರಾತ್ರಿ ಕಾ ಪರ್ವ ಶುರು ಹೋ ರಹಾ ಹೈ. ಹಾ, ಆಜ್ ಶಾಮ್ ಕೋ ಶಿವರಾತ್ರಿ ಆಯೇಗಿ. ಅಭಿ ತೋ ತ್ರಯೋದಶಿ ಚಲ್ ರಹೀ ಹೈ. ಬೋಲೋ ಜಯ ಶ್ರೀ ಕೃಷ್ಣ. ಔರ್ ಕಲ್ ದೋಪಹರ್ ಕಲ್ ತಕ್ ಹೈ ಶಿವರಾತ್ರಿ. ಇಸ್ಲೇ ಶಂಕರ್ ಜಿ ಕಾ ತೋ ಸ್ಮರಣ ಆಜ್ ಹೋನಾ ಹೀ ಚಾಹಿಯೆ. ತೋ ಭೋಲೆ ಬಾಬಾ ಜಬ್ ದರ್ಶನ ಕರ್ನೆ ಕೋ ಗಏ, ಅಬ್ ಉನ್ಹೋನೆ ಸೋಚಾ ಪ್ರಭು ಕೆ ಪಾಸ್ ಮೇ ಜಾ ರಹಾ ಹೂ ತೋ ಸಿಂಗಾರ ಪೂರಾ ಹೀ ಕರ್ಕೆ ಚಲೂ, ಪೂರಾ ಯೂನಿಫಾರ್ಮ್ ಪಹನ್ ಕೆ ಜಾನಾ ಹೈ ಆಜ್. ತೋ ಕ್ಯಾ ಕಿಯಾ ಮಾಲೂಮ್, ಸಬ್ಸೆ ಪಹಲೆ ತೋ ಚಿತಾ ಗರಮ ಗರಮ ಚಿತಾ ಕಿ ಭಸ್ಮಿ ಆಯಿ, ಔರ್ ಉನ್ಕೆ ಪ್ರಧಾನ ಸೈನಿಕ ನೇ ಭೋಲೆ ಬಾಬಾ ಕೋ ಚಿತಾ ಭಸ್ಮ ಸೆ ಸ್ನಾನ ಕರಾಯಾ. ಮಹಾಕಾಲ ಮೇ ಭಸ್ಮಾರತಿ ಹೋತಿ ಹೈ ನಾ ಸವೇರೆ, ಚಿತಾ ಕಿ ಭಸ್ಮ ಲಗಾ ದಿ. ಅಬ್ ದೇಖೋ ದೂಸರಾ ಸೇವಕ ಆಯಾ, ಉಸ್ನೇ ಭೋಲೆ ಬಾಬಾ ಕೆ ಸಿರ್ ಕಿ ಜಟಾವೋ ಕೋ ಐಸೆ ಊಪರ್ ಕಿ ತರಫ್ ಕರ್ಕೆ ಕಾಲೆ ನಾಗ ಸೆ ಬಾಂಧ ದಿಯಾ. ತೀಸರೇ ನೇ ಆಕರ್ ಚಂದ್ರಮಾ ಕಾ ಮುಕುಟ ಪಹನಾ ದಿಯಾ. ಚೌಥೆ ಸೇವಕ ನೇ ಆಕರ್ ಕೆ ಬಾಬಾ ಕೋ ನಾಗೋ ಕೆ ಬಾಜುಬಂದ ಪಹನಾ ದಿಯಾ. ಏಕ್ ಝಾಡ ಪೋಚ ಕರ್ಕೆ ಲೇ ಆಯಾ ಮುಂಡೋ ಕಿ ಮಾಲಾ, ಮಾ ಮುಂಡ ಮಾಲಾ ಪಹನ್ ಲಿ. ಏಕ್ ನೇ ಆಕರ್ ಕೆ ಮುಂಡ ಮಾಲಾ ಕೆ ಬೀಚ್ ಮೇ ಘೋಡಾ ಪಛಾಡ ಸಾಂಪ ಲಟಕಾ ದಿಯಾ. ಏಕ್ ಲಾಯಾ ಝಾಡ ಪೋಚ ಕರ್ ಬಾಘಂಬರ, ಬಾಬಾ ಕೋ ಪಹನಾ ಕೆ ಛೋಟೆ ಛೋಟೆ ನಾಗ ಲಟಕಾ ದಿಯೇ. ಶೃಂಗಾರ ಹೋ ರಾಯ.
एक ने आके चरणों में नूपुर में नाग बांधे, कुंडल भी तो हैं, तो बिच्छुओं के दो कुंडल इधर लगा दिए। आपने कातर देखी है जो चिपट जाती फिर छोड़ती नहीं, चीनी डालो तो छोड़ती है, वो कातर कुंडल के ऐसे लटका दी, कुंडल में थोड़ा ऐसे लटकाती है ना, तो वो लटका दिए। हाथ में डमरू है, त्रिशूल भी है, तीन सूल हैं, तीनों सूलों को जो मुट्ठी में रखे वही तो भोलेनाथ है। तीनों गुणों को, सत्य गुण रजोगुण तमो गुणों को जो वश में रखे वही तो त्रिगुणातीत है। पूरा यूनिफॉर्म हो गया। अब तो बाबा नंदीश्वर विराजमान हो गए और जा रहे हैं अयोध्या की नगरियों में। अब देखो 5 मिनट शिवरात्रि है ना, तो इसलिए आप थोड़ा मेरे संग गा लो, फिर हम लोग आगे प्रवेश करेंगे कथा प्रसंग में। जय श्री कृष्ण।

ಕೃತಂ ನಪ ವಿಕೃಷ್ಯ ಭಂಜ ಮಧ್ಯೆ. ಕೋಯಿ ಭೀ ಜಿಸ್ ಧನುಷ್ ಕೋ ಹಿಲಾ ನೀ ಸಕಾ, ಐಸಾ ಪವಿತ್ರ ಭಗವಾನ್ ಶಿವ ಧನುಷ್ ಲೋಗ ಹಿಲಾ ನೀ ಸಕೆ. ರಾಮ್ ಜೀ ಅಪನೆ ಮಂಗ್ ಸೆ ಉತರ್ ಕರ್ ಕೆ ಆಯ್ ಗುರುದೇವ್ ಕಾ ಆದೇಶ ಮಿಲಾ ಥಾ, ಶಿವ ಧನುಷ್ ಕೋ ಪ್ರಣಾಮ್ ಕಿಯಾ. ಔರ್ ರಾಜಾ ಲೋಗ್ ತೋ ಸಬ್ ದಿಖಾತೆ ನಾ, ಸಬ್ ಬಹುತ್ ಬಹುತ್ ಆಯೆ ಮಿಲ್ ಮಿಲ್ ಕರ್ ಭೀ ಕಿಯೇ ನಹೀ ಟೂಟಾ. ಔರ್ ಭಗವಾನ್ ಶ್ರೀ ರಾಮ್ ನೇ ಯಹೀ ಕಿಯಾ. ಭಗವಾನ್ ಶ್ರೀ ರಾಮ್ ಕಾ ಬಡಾ ಪವಿತ್ರ ಸ್ವರೂಪ ಹೈ. ಔರ್ ಜೈಸೆ ಪ್ರಭು ವಹಾಂ ಪೆ ಪಧಾರೆ, ಧನುಷ್ ಕೋ ಉಠಾಯಾ ಔರ್ ಜೈಸೆ ಪ್ರತ್ಯಂಚ ಚಢಾಯಿ ಸೋಯಿ ಉಸ್ಕೆ ದೋ ಟುಕಡೆ ಹೋ. ಆದಾಯ ಬಾಲ ಗಜಲೇಲ ಇವೇಕ್ಷ ಯಷ್ಟಿಂ ಸಜ್ಜೀಕೃತಂ ನಪ ವಿಕೃಷ್ಯ ಭವಂಜ ಮಧ್ಯೆ, ಐಸಾ ಲಿಖಾ ಹೈ ಭಾಗವತ್ ಮೇ. ಜೈಸೆ ಕೋಯಿ ಹಾಥಿ ಇಕ್ಷುದಂಡ ಕೋ ತೋಡ ದೇ, ಕೋಯಿ ಹಾಥಿ ಈಖ ಕೋ ತೋಡ ದೇ, ಐಸೆ ಪ್ರಭು ನೇ ತೋಡ ದಿಯಾ. ಅಬ್ ತೋ ವಾ ಮಹಾರಾಜ ಲಾಖೋ ನರ ನಾರಿಯೋ ಕಿ ಲಗೀ ಥಿ ಭೀಡ್. ಪರಂಬ ಜಗದಂಬ ಶ್ರೀ ಜಾನಕಿ ಜೀ, ಜನಕ ಮಹಾರಾಜ ನೇ ಆಂಖೋ ಕಿ ಪಲ್ಕೋ ಸೆ ಜಿನ್ ಕೋ ಪಾಲಾ, ಜೋ ಉನ್ಕಿ ಧರ್ಮ ಪುತ್ರೀ ಹೇ, ಧರ್ಮ ಕಿ ಬೇಟಿ ಹೇ. ಬರ್ಮಾಲಾ ಲೇಖನ್ ಕೆ ರಘುವರ್ ಕೋ ಧಾರಣ ಕರಾನೆ ಆಯಿ. ಏಕ್ ಬಾತ್ ಕಹೂ, ರಾಮ್ ಜೀ ಥೋಡೆ ಲಂಬೆ ಥೆ. ಏಕ್ ತೋ ರಾಮ್ ಜೀ ಥೋಡೆ ಲಂಬೆ ಹೇ, ದೂಸರೆ ಲಕ್ಡಿ ಕೆ ಪಾಟಾ ಪರ್ ಚೌಕಿ ಪರ್ ಖಡೆ ಹೇ. ಅಚ್ಛಾ ರಾಜಕುಮಾರ ಹೇ ತೋ ಡೇಢ ದೋ ಫುಟ್ ಕಾ ಮುಕುಟ ತೋ ಹೋಗಾ ಹೀ, ಬನವಾಸಿ ಥೋಡೆ ಹೀ. ಏಕ್ ತೋ ಲಂಬೆ ಹೇ, ಏಕ್ ಲಕ್ಡಿ ಕಿ ಚೌಕಿ ಪರ್ ಖಡೆ ಹೇ, ಫಿರ್ ಮುಕುಟ ಭೀ ಪಹನಾಯೆ. ಔರ್ ಜಬ್ ತಕ್ ಝುಕೆ ನಹೀ ತೋ ಬರ್ಮಾಲಾ ಪಹನಾಯಿ ಜಾವೆ ಕೈಸೆ. ಅಚ್ಛಾ ಶಾದಿ ವಿವಾಹ ಮೇ ಥೋಡಾ ಹಾಸ್ಯ ವಿನೋದ ಹೋತಾ ಭೀ ಹೈ, ಜಿಸ್ಮೇ ಹಸಿ ವಿನೋದ ನ ಹೋ ವೋ ಶಾದಿ ಕೈಸಿ. ಔರ್ ಹಮಾರೆ ಬ್ರಜ ಮೇ ತೋ ಫಿರ್ ಕಮಾಲ್ ಕಾ ಹೋತಾ ಹೈ. ಅಬ್ ವೋ ತೋ ಜಬ್ ಬ್ರಜ ಕಥಾ ಆಯೇಗಿ, ಸುಬೇರೆ ಸೇ ಶುರು ಹೋಗಿ ತೋ ಉಸ್ಮೇ ಬತಾಉಂಗಾ ಥೋಡಾ ಬಹುತ್ ನುಕ್ಸಾ. ಜೈ ಶ್ರೀ ಕೃಷ್ಣ. ಅಬ್ ತೋ ಮಹಾರಾಜ ಬರ್ಮಾಲಾ ಥೋಡಿ ಭಾರಿ ಹೋತಿ ಹೈ ಅನ್ಯ ಮಾಲಾಓ ಕಿ ಅಪೇಕ್ಷಾ. ರಾಮ್ ಜೀ ಝುಕೇ ತೋ ಬರ್ಮಾಲಾ ಪಹನಾಯಿ ಜಾಯೆ, ಔರ್ ಶ್ರೀಮಾನ್ ಜೀ ತೋ ತನ್ ಕೆ ಖಡೆ. ಸಖಿಯೋ ನೇ ಇಶಾರಾ ಕಿಯಾ, ರಾಮ್ ಜೀ ಬೋಲು. ಸಖಿಯಾ ಬೋಲಿ, ಇತ್ನಿ ಭಾರಿ ಮಾಲಾ ಲಿಯೆ ಲಾಡಲಿ ಜೀ ಖಡೀ ಹೈ, ಆಪ್ಕೋ ಝುಕ್ನಾ ಹೋಗಾ ರಘುಬರ್. ಬೋಲೆ, ಹಮ ರಘುವಂಶಿ ಹೈ. ಓ ರಘುವಂಶಿ ಜೀ, ಯಾ ಬಡೆ ಬಡೆ ಝುಕ್ ಜಾತೆ ಹೈ, ಜಲ್ದಿ ಕರಿಯೆ. ಹಾ ಸೇನಾಪತಿ ನೇ ಹಾಥ ಜೋಡ್ ಕೆ ಕಹಾ, ದೇಖೋ ರಘುಬರ್ ಯೇ ಅಚ್ಛೀ ಬಾತ್ ನಹೀ ಹೈ, ಬೇಟಿ ಜಾನಕಿ ಕೋ ತೋ ಆಂಖೋ ಕಿ ಪಲ್ಕೋ ಸೆ ಪಾಲಾ, ಇನ್ಹೋನೇ ತೋ ಕಭಿ ಕಷ್ಟ ದೇಖಾ ಹೀ ನಹೀ, ಇತ್ನಿ ದೇರ್ ಹುಯಿ ಮಾಲಾ ಲಿಯೆ ಖಡೀ ಹೈ. ಮಾತಾ ಜಾನಕಿ ನೇ ಕಭಿ ಜಮೀನ್ ಪರ್ ಪೈರ್ ನಹೀ ರಖಾ. ಮೈತ್ರಿ ಶರಣ್ ಗುಪ್ತ ನೇ ಕವಿತಾ.